0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ಪುರಂದರದಾಸರ ರಚನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. Welcome to today's devotion music program. Dear listeners, in the beginning let us listen to Gajamukhane Siddhidayakane Vandipisharanu, written by Purandaradasa, sung by Dr. Vidyabhushana.

ಡಾಕ್ಟರ್ ವಿದ್ಯಾಭೂಷಣ ಅವರ ಸ್ವರದಲ್ಲಿ ಪುರಂದರದಾಸರ ಮತ್ತೊಂದು ರಚನೆ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ.

ಕೆಜಿ ರಾಮಸ್ವಾಮಿಯವರ ಸ್ವರದಲ್ಲಿ ಕೇಳಿ ಕಾಯಕದಲ್ಲಿ ನಿಂದ ಶರಣಂಗೆ, ರಚನೆ ಮಡಿವಾಳ ಮಾಚಯ್ಯ. ಕೆಜಿ ರಾಮಸ್ವಾಮಿ ಪ್ರೆಸೆಂಟಿಂಗ್ ಕಾಯಕದಲ್ಲಿ ನಿಂದ ಶರಣಂಗೆ, ರಿಟನ್ ಬೈ ಮಡಿವಾಳ ಮಾಚಯ್ಯ.

ಮಾಯಾಮಲಿನ ಮನದಿಂದಗಲದೆ ಅಲಮಪ್ರಭು ವಿರಚಿತ ವಚನ, ಗಾಯನ ಕೆಎಂ ಕುಸುಮ. ಕೆಎಂ ಕುಸುಮ ಪ್ರೆಸೆಂಟಿಂಗ್ ವಚನ, ರಿಟನ್ ಬೈ ಅಲಮಪ್ರಭು. ಮಾಯಾಮಲಿನ ಮನದಿಂದಗಲದೆ.

ಹಸನಾಗಿ ಉಣಬಡಿಸೆ. ಸಂಗೀತ ಆರ್ ಕಾಖಂಡಿಯವರ ದನಿಯಲ್ಲಿ ಬೇವುಬಾಯಿಯವರ ರಚನೆ. ಸಂಗೀತ ಆರ್ ಕಾಖಂಡಕಿ ಪ್ರೆಸೆಂಟಿಂಗ್ ಹಸನಾಗಿ ಉಣಬಡಿಸೆ, ರಿಟನ್ ಬೈ ಬೇವುಬಾಯಿ.

ಶಂಕರಪ್ಪ ಹೂಗಾರವರ ಗಾಯನದಲ್ಲಿ ಈಗ ವಿಜಯದಾಸರ ರಚನೆ ಬಂದು ನಿಲ್ಲೋ ಕಣ್ಣ ಮುಂದೆ. ಬಂದು ನಿಲ್ಲೋ ಕಣ್ಣ ಮುಂದೆ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಶಂಕರಪ್ಪ ಹೂಗಾರ್.

ಸಿದ್ದರಾಮ ಜಂಬಲದಿನ್ನಿ ಅವರ ದನಿಯಲ್ಲಿ ಅಖಂಡೇಶ್ವರರ ರಚನೆ ನುಡಿಯಲ್ಲಿ ಕರ್ಕಶವಿಲ್ಲದೆ. ನುಡಿಯಲ್ಲಿ ಕರ್ಕಶವಿಲ್ಲದೆ ರಿಟನ್ ಬೈ ಅಖಂಡೇಶ್ವರ, ಸಂಗ್ ಬೈ ಸಿದ್ದರಾಮ ಜಂಬಲದಿನ್ನಿ.

ಎಂ ವೆಂಕಟೇಶ್ ಕುಮಾರ್ ಅವರ ಸ್ವರದಲ್ಲಿ ಈಗ ಕೇಳಿ ಬಣ್ಣಿಸಲ್ಲಾಳವಲ್ಲ ನಮ್ಮ ಪ್ರಸನ್ನ ಮೂರ್ತಿ. ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್, ಕಂಪೋಸಿಷನ್ ಆಫ್ ಕೃಷ್ಣದಾಸ. ಬಣ್ಣಿಸಲ್ಲಾಳವಲ್ಲ ನಮ್ಮ ಪ್ರಸನ್ನ ಮೂರ್ತಿ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗಾಯತ್ರಿ ಚಂದ್ರಶೇಖರ್, ಭಾಗವಹಿಸುತ್ತಾರೆ ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ.
1: ನಮಸ್ಕಾರ ಟೀಚರ್, ಬನ್ನಿ ಕೂತ್ಕೊಳ್ಳಿ. ಇವತ್ತಿನ ಕ್ಲಾಸ್ನಲ್ಲಿ ಮುಖಾರಿ ರಾಗ ಆಲಾಪನ, ಆಮೇಲೆ ಸ್ವರಪ್ರಸ್ತಾರ, ಇದನ್ನ ಸ್ವಲ್ಪ ನೋಡೋಣ, ಪರಿಚಯ ಮಾಡ್ಕೊಳ್ಳೋಣ.
2: ಆಯ್ತು.
1: ಮುಖಾರಿ ರಾಗ ನಾನು ಹೇಳಿದಂಗೆ ಒಳ್ಳೆಯ ರಕ್ತಿ ರಾಗ, ಎಮೋಷನ್ ಲೇಡನ್, ಭಾವಪೂರ್ವವಾದ ರಾಗ,
2: ಶೋಕರಸಪ್ರದಾನ,
1: ಕರುಣಾರಸಪ್ರದಾನ ರಾಗ. ಆಮೇಲೆ ಒಂದು ಕಾಲದಲ್ಲಿ ಅಪರಾಹ್ನ ಹಾಡುವ ರಾಗ ಅಂದಿತ್ತು, ಈಗ ಲಿಮಿಟೇಷನ್ಸ್ ಯಾವುದೋ ನಮಗಿಲ್ಲ, ಎಲ್ಲ ಟೈಮಲ್ಲೂ ಹಾಡ್ತಾ ಇದ್ದೀವಿ. ಕೀ ಫ್ರೇಸಸ್ ಎಂದು ಹೇಳ್ತೀವಿ ಅಲ್ಲ,

0: ಮೈತ್ರಿಸ್ತಾಯಿ ಸಂಚಾರ ಇದೆ, ಅದರಿಂದ ಚೆನ್ನಾಗಿ ಮೇಲಕ್ಕೂ ಹೋಗ್ಬಹುದು, ಕೆಳಗಡೆನೂ ಮಂತ್ರಸ್ಥಾಯಿನಲ್ಲಿ ಚೆನ್ನಾಗಿ
1: ಜೀವಸ್ವರ ಹಿಡಿದು ನಿಲ್ಲಿಸಬಹುದು.
0: ಹೌದು, ದಸ ಸನಿದಾಮ.

ರಾಗ ಅಲಪನೆಗೆ ಒಂದು ಔಟ್ಲೈನ್ ತೋರಿಸ್ತೀವಿ. ಒಂದು ಪಲ್ಲವಿನಲ್ಲೇ ಫಸ್ಟ್ ಲೈನ್ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಸ್ವರ ಕಲ್ಪನಾ ಸ್ವರಗಳು ಹಾಕೋಣ.

0: ಇದುವರೆಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಪಾಹಿಮಾಮ್ ರತ್ನಾಚಲ ನಾಯಕ ಮುಖಾರಿ ರಾಗದಲ್ಲಿ ಆದಿ ತಾಳದಲ್ಲಿ ಕಲ್ತಿದೀಯ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಚೆನ್ನಾಗೆ ಇದಕ್ಕೆ ಒಂದು ಪಾಲಿಶ್ ಕೊಟ್ಟು ಹಾಡಬೇಕು.
1: ಆಯಿತು, ನಮಸ್ತೆ.
0: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗಾಯತ್ರಿ ಚಂದ್ರಶೇಖರ್, ಭಾಗವಹಿಸಿದವರು ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ವಾದನ ಕೇಳಿ. ರಾಗ್ ನಟ ಭೈರವ್.
4: Listen to Hindustani Sitar recital by Shri Arvind Dhike. Rag Nat Bhairav.

0: ಇದುವರೆಗೂ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ ವಾದನದಲ್ಲಿ ರಾಗ್ ನಟ ಭೈರವ್ ಆಲಿಸಿದಿರಿ. ತಬಲಾ ಸಾತ್ ಶ್ರೀ ಸೂರಜ್ ಪುರಂಧರೆ. ಕಾರ್ಯಕ್ರಮವನ್ನ ಮುಂದುವರೆಸುತ್ತಾ ಇನ್ನು ಮುಂದೆ ಕೇಳಿ ರಾಗ್ ಬೃಂದಾವನಿ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಅರವಿಂದ ಧಿಗೆ. ಹೀ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂಧರೆ.

0: ಇದುವರೆಗೂ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ ವಾದನದಲ್ಲಿ ರಾಗ್ ಬೃಂದಾವನಿ ಸಾರಂಗ್ ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಸೂರಜ್ ಪುರಂಧರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಅರವಿಂದ ಧಿಗೆ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂಧರೆ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅವಧರಿಸುವ ಅಮರನಾರೇಯಣ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶವಾಣಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
2: ಅವಧರಿಸುವ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
2: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿ ಎಸ್ ವಸಂತ ಮಾಧವಿ.
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
2: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
2: ನಿರ್ಮಾಣ ಕೆ ಎಲ್ ರಾಜೇಶ್ವರಿ.

0: ಅವಧರಿಸುವ ಅಮರ ನಾರಾಯಣ
1: ಮೋಕ್ಷ ಮಾರ್ಗವನ್ನು ಅವಲಂಬಿಸಬೇಕು ಎನ್ನುವ ಶಿಷ್ಯನ ಜೀವನದಲ್ಲಿ ಗುರುವಿನ ಪಾತ್ರ ಎಂತಹ ಮಹತ್ವವನ್ನು ಹೊಂದಿದೆ? ಅಂತಹ ಸದ್ಗುರುವು ದೊರಕಿದಾಗ ಶಿಷ್ಯನಿಗೆ ಆಗುವ ಲಾಭ ಯಾವ ರೀತಿಯದು ಎಂಬುದನ್ನು ನಾರಾಯಣರು ಈ ಹಾಡಿನಲ್ಲಿ ವಿವರಿಸಿದ್ದಾರೆ.

ಕವಿ ನಾರಾಯಣರಿಗೆ ತಮ್ಮ ಗುರುಗಳಾದ ಪರದೇಶ ಸ್ವಾಮಿಗಳಲ್ಲಿ ಅದೆಂತಹ ದೃಢ ಭಕ್ತಿ ವಿಶ್ವಾಸಗಳಿತ್ತು ಎಂಬುದಕ್ಕೆ ಈ ಮುಂದಿನ ಹಾಡು ಸಾಕ್ಷಿಯಾಗಿದೆ.

ಶ್ರೀಹರಿಯೇ ನಂಬಿದ ಭಕ್ತನ ಪಾಲಿಗೆ ಮಾನವಾಕಾರದಲ್ಲಿ ಗುರುವಾಗಿ ಬಂದು ಸನ್ಮಾರ್ಗದಲ್ಲಿ ನಡೆಸುವ ಎಂಬುದು ಸತ್ಯ. ನಾರಾಯಣರ ಈ ರೀತಿಯ ಸ್ವಾನುಭವಕ್ಕೆ ಈ ಗೀತೆ ದರ್ಪಣದಂತಿದೆ.

ಯೋಗ ಸಾಧನೆಯಲ್ಲಿ ನಾರಾಯಣರಿಗೆ ಎಷ್ಟು ಪ್ರಾವೀಣ್ಯವಿತ್ತು ಎನ್ನುವುದು ಅವರ ಕೆಲವು ಪದಗಳಲ್ಲಿ ಗೋಚರವಾಗುತ್ತದೆ. ಈ ಪದ್ಯಗಳಲ್ಲಿ ಅವರ ಪೂರ್ವದ ಹರಿದಾಸರ ಅನುಭವವನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಹಾಗೆಯೇ ಯೋಗಶಾಸ್ತ್ರ ಎನ್ನುವುದು ಇಂದ್ರಿಯ ನಿಗ್ರಹಕ್ಕೆ, ಭಗವಂತನ ಸಾಕ್ಷಾತ್ಕಾರ ಪಡೆಯುವುದಕ್ಕೆ ಎಂತಹ ಸುಲಲಿತ ಮಾರ್ಗ ಎಂಬುದನ್ನು ತಿಳಿಯಬಹುದು. ಶತಶತಮಾನಗಳ ಅಂತರದಲ್ಲಿಯೂ ಜ್ಞಾನಿಗಳ ಆಲೋಚನಾ ಲಹರಿಗಳು ಏಕಮುಖವಾಗಿಯೇ ಹರಿಯುತ್ತವೆ ಎಂಬುದಕ್ಕೂ ಈ ರೀತಿಯ ಪದಗಳು ಸಾಕ್ಷಿಯಾಗಿವೆ. ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು, ಈಶಣ 3 ಸಾಧಿಸಿ ಸುಷುಮ್ನ ಏರು ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರು, ಪವನದಿಂದಲಿ ವಾಯುಬಂಧನ ಮಾಡಿ ಸವಿದು ನಾದವ ಪಾನ ಮಾಡಿ ನವವಿಧ ಭಕ್ತಿಲಿ ನಲಿ ನಲಿದಾಡಿ ಅಂಡಜದೊಳಾಡುತ್ತಾನೆ ಕುಂಡಲಿ ತುದಿಯೊಳಿದ್ದಾನೆ ಎಂದಿದ್ದಾರೆ ಶ್ರೀ ಪುರಂದರದಾಸರು. ನಾರಾಯಣರು ತಮ್ಮದೇ ಆದ ಧಾಟಿಯಲ್ಲಿ ಇಂತಹುದೇ ನುಡಿಮುತ್ತುಗಳನ್ನು ಆಡುವ ಪರಿಯನ್ನು ಕೇಳೋಣ.

0: ಅವಧರಿಸು ಬಾ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪಾ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಆರ್ ಶೇಷಪ್ರಸಾದ್. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನ. ವೀಣೆ ಎಂ ಆರ್ ಮಂಜುಳಾ. ಕೊಳಲು ಎನ್ ರಾಜ್ಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಮಾಧವ ರಾಮ ಸದ್ಗುರು ಕೇಶವ.
0: ಗೀತೆಗಳ ಸಂಕಲನ ವಿಶ್ವನಾಥ್ ನಾಕೋಡ್ ಹಾಗೂ ಎಚ್ ಎಸ್ ರಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಅಮೃತವರ್ಷಿಣಿ ಸಂಗೀತ ವಾಹಿನಿ ಎಫ್ಎಂ ಕಂಪನಾಂಕ 100.1 ಮೆಗಾಹೆರ್ಟ್ಸ್ನಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರಾಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಮೂಡಿಬರಲಿದೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ
0: ಆಕಾಶವಾಣಿ. ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಡಾಕ್ಟರ್ ಎನ್ ರಮಣಿ ಮತ್ತು ಆರ್ ತ್ಯಾಗರಾಜನ್ ಅವರಿಂದ ಯುಗಳ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ಎಂ ಚಂದ್ರಶೇಖರ್, ಮೃದಂಗ ವೆಲ್ಲೂರು ರಾಮಭದ್ರನ್, ಘಟ ವೈಕೋಮ್ ಗೋಪಾಲಕೃಷ್ಣನ್, ಮೋರ್ಚಿಂಗ್ ಶ್ರೀರಂಗಂ ಎಸ್ ಕಣ್ಣನ್. ಮೊದಲಿಗೆ ಕಾಮಾಕ್ಷಿ ಕಾಮಕೋಟಿ ಸಿಂಹೇಂದ್ರ ಮಧ್ಯಮರಾಗ ರೂಪಕತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ಡ್ಯೂಟ್ ಬೈ ಡಾಕ್ಟರ್ ಎನ್ ರಮಣಿ ಅಂಡ್ ಆರ್ ತ್ಯಾಗರಾಜನ್. ಆ ಕಂಪನೀಸ್ ಆರ್ ಆನ್ ದ ವಯಲಿನ್ ಎಂ ಚಂದ್ರಶೇಖರ್, ಆನ್ ದ ಮೃದಂಗಂ ವೆಲ್ಲೂರು ರಾಮಭದ್ರನ್, ಆನ್ ದ ಘಟಂ ವೈಕೋಮ್ ಗೋಪಾಲಕೃಷ್ಣನ್, ಮೋರ್ಚಿಂಗ್ ಶ್ರೀರಂಗಂ ಎಸ್ ಕಣ್ಣನ್. ಟು ಬಿಗಿನ್ ವಿತ್ ಕಾಮಾಕ್ಷಿ ಕಾಮಕೋಟಿ ಸೆಟ್ ಟು ಸಿಂಹೇಂದ್ರ ಮಧ್ಯಮರಾಗ ರೂಪಕತಾಳ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಧನ್ಯಾಸಿರಾಗ ಮಿಶ್ರ ಚಾಪುತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆ ಮೀನಲೋಚನೆ. ನೌ ಅ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಧನ್ಯಾಸಿರಾಗ ಮಿಶ್ರ ಚಾಪುತಾಳ ಮೀನಲೋಚನೆ.

ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ನಮೋ ನಮೋ ರಾಘವಾಯ ದೇಶಿಯ ತೋಡಿ ರಾಗ ತ್ರಿಶ್ರ ನಡೆ ತ್ಯಾಗರಾಜರ ರಚನೆ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ನಮೋ ನಮೋ ರಾಘವಾಯ ಸೆಟ್ ಟು ದೇಶಿಯ ತೋಡಿ ರಾಗ ತ್ರಿಶ್ರ ನಡೆ ರಿಟನ್ ಬೈ ತ್ಯಾಗ.

0: ಇದುವರೆಗೂ ಎನ್ ರಮಣಿ ಮತ್ತು ಆರ್ ತ್ಯಾಗರಾಜನ್ ಅವರಿಂದ ಯುಗಳ ಕೊಳಲು ವಾದನ ಆಲಿಸಿದರೆ. ವಯಲಿನ್ ಸಹಕಾರ ನೀಡಿದವರು ಎಂ ಚಂದ್ರಶೇಖರ್, ಮೃದಂಗ ವೆಲ್ಲೂರು ರಾಮಭದ್ರನ್, ಘಟ್ಟ ವೈಕೋಮ್ ಗೋಪಾಲಕೃಷ್ಣನ್, ಮೋರ್ಚಿಂಗ್ ಶ್ರೀರಂಗಂ ಎಸ್ ಕಣ್ಣನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ಡ್ಯೂಟ್ ಬೈ ಡಾಕ್ಟರ್ ಎನ್ ರಮಣಿ ಅಂಡ್ ಆರ್ ತ್ಯಾಗರಾಜನ್. Accompanies were on the violin M. Chandrasekhar, on the mridangam Velluru Ramabhadran, on the ghatam Vaikum Gopalakrishnan, and on the marching Srirangam S. Kannan. This program is a contribution of Akashvani Bengaluru. End time, end music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಸಾರನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಸಜನ ಘರ ಬೈ, ಧೃತ್ತೇಂತಾಲ್, ಮಾನೆ ಜೀತ್ ಮಾನೋ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಎಸ್ಎಸ್ ಹಲ್ದನ್ಕರ್. ರಾಗ್ ಸಾರನಟ್, ಖಯಾಲ್ ವಿಲಂಬಿತ್ ಏಕ್ತಾಲ್, ಸಜನ ಘರ ಬೈ, ಧೃತ್ತೇಂತಾಲ್, ಮಾನೆ ಜೀತ್ ಮಾನೋ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೋಡಿಮಟ್ಟಿ, ಹಾರ್ಮೋನಿಯಂ ಟಿವಿ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸಂಜಯ್ ಬಂದೋಪಾಧ್ಯಾಯ್ ಅವರಿಂದ ಸಿತಾರ್ ವಾದನ, ರಾಗ್ ಬೃಂದಾವನಿ ಸಾರಂಗ್, ಆಲಾಬ್ ಜೋಡ್ ಮಧ್ಯಲಯ ಝಪ್ತಾಲ್ ಧೃತ್ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಎಸ್ ಎಸ್ ಹಲ್ದನ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ, ವೈಲಿನ್ ಬೈ ಶ್ರೀ ಟಿವಿ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸಂಜಯ್ ಬಂಡೋಪಾಧ್ಯಾಯ್, ರಾಗ್ ಬೃಂದಾವನಿ ಸಾರಂಗ್, ಆಲಾಪ್ ಜೋಡ್ ಮಧ್ಯಲಯ ಝಪ್ತಾಲ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜಯ್ ಬಂದೋಪಾಧ್ಯಾಯ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸಂಜಯ್ ಬಂಡೋಪಾಧ್ಯಾಯ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಟಿಎನ್ ಅಶೋಕ್ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿ ಜ್ಯೋತ್ಸ್ನಾ ಮಂಜುನಾಥ್, ಮೃದಂಗ ಎಂಆರ್ ಸಾಯಿನಾಥ್. ಟಿಎನ್ ಅಶೋಕ್ ತಮ್ಮ ಹಾಡುಗಾರಿಕೆಯನ್ನು ಶಹನರಾಗದ ವರ್ಣದೊಂದಿಗೆ ಆರಂಭಿಸುತ್ತಿದ್ದಾರೆ. ಆದಿತಾಳದಲ್ಲಿದೆ ಕರುಣಿಂಪ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಟಿ ಎನ್ ಅಶೋಕ್, ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಜ್ಯೋತ್ಸ್ನಾ ಮಂಜುನಾಥ್ ಆನ್ ದ ಮೃದಂಗ ಎಂಆರ್ ಸಾಯಿನಾಥ್. ಟಿ ಎನ್ ಅಶೋಕ್ ಬಿಗಿನ್ಸ್ ಹಿಸ್ ವೋಕಲ್ ರೆಂಡಿಷನ್ ವಿತ್ ವರ್ಣ ಸೆಟ್ ಟು ಶಹನರಾಗ ಆದಿತಾಳ ಕರುಣಿಂಪ.

ವಿನರಾದ ನಾಮನವಿ ತ್ಯಾಗರಾಜರ ರಚನೆ ದೇವಗಾಂಧಾರಿ ರಾಗ ಆದಿತಾಳದಲ್ಲಿದೆ. ವಿನರಾದ ನಾಮನವಿ ಸೆಟ್ಟು ದೇವಗಾಂಧಾರಿ ರಾಗ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಎನ್ನ ಗಾನು ರಾಮ ಭಜನ ಭದ್ರಾಚಲ ರಾಮದಾಸ್ ಅವರ ರಚನೆ ಪಂತವರಾಳಿ ರಾಗ ರೂಪಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಭದ್ರಾಚಲ ರಾಮದಾಸ್ ಸೆಟ್ ಟು ಪಂತವರಾಳಿ ರಾಗ ರೂಪಕತಾಳ ಎನ್ನ ಗಾನು ರಾಮ ಭಜನ.

ಟಿಎನ್ ಅಶೋಕ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಜ್ಯೋತ್ಸ್ನಾ ಮಂಜುನಾಥ್ ವಯಲಿನ್ ಸಹಕಾರದಲ್ಲಿದ್ದಾರೆ, ಮೃದಂಗ ಎಂಆರ್ ಸಾಯಿನಾಥ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಮೋಹನರಾಗ ಆದಿತಾಳದಲ್ಲಿದೆ, ರಾರ ರಾಜೀವಲೋಚನ ರಾಮ. Dear listeners, you are listening to Vocal Rendition by T.N. Ashok. He is accompanied on the violin by Jyotsna Manjunath, on the mridangam M.R. Sainath. Continuing the program, now let us listen to a composition of Tyagaraja, Rara Rajiva Lochana Rama, set to Mohanaraga Aditala.

ರಾಮನಾಮ ಪಾಯಸಕ್ಕೆ ಪುರಂದರದಾಸರ ದೇವರನಾಮ ಮಿಶ್ರ ಮಾಂಡ್ರಾಗ ಆದಿತಾಳದಲ್ಲಿದೆ. ರಾಮನಾಮ ಪಾಯಸಕ್ಕೆ ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ಟು ಮಿಶ್ರ ಮಾಂಡ್ರಾಗ ಆದಿತಾಳ.

ಇದುವರೆಗೂ ಟಿಎನ್ ಅಶೋಕ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಜ್ಯೋತ್ಸ್ನಾ ಮಂಜುನಾಥ್, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಟಿಎನ್ ಅಶೋಕ್. ಹಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಜ್ಯೋತ್ಸ್ನಾ ಮಂಜುನಾಥ್ ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.